ಓಂ ಶ್ರೀ ಸಾಯಿ ಶರಣಾಗತತ್ರಾಣಾಯ ನಮಃ. ಓಂ ಶ್ರೀ ಸಾಯಿ ಆನಂದಾಯ ನಮಃ. ಓಂ ಶ್ರೀ ಸಾಯಿ ಆನಂದದಾಯ ನಮಃ. ಓಂ ಶ್ರೀ ಸಾಯಿ ಆರ್ತತ್ರಾಣಪರಾಯಣಾಯ ನಮಃ. ಓಂ ಶ್ರೀ ಸಾಯಿ ಅನಾಥನಾಥಾಯ ನಮಃ. ಓಂ ಶ್ರೀ ಸಾಯಿ ಅಸಹಾಯ ಸಹಾಯಾಯ ನಮಃ.

ಸಾಯಿ ಸಾಧು ಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರಾಯ

ಸ್ವಾರ್ಥರಹಿತ ಸೇವ ಸನ್ನಗಿಲ್ಲುಟ ಚೇತ ಆಪ್ತರಹಿತ ವಾಂಚಲು ಅಧಿಕಮಯ್ಯೇ.

ಸ್ವಾರ್ಥರಹಿತ ಸೇವ ಸನ್ನಗಿಲ್ಲುಟ ಚೇತ ಅರ್ಥರಹಿತ ಭಾವಮಧಿಕ ಮಯ್ಯೇ ಸ್ವಾರ್ಥರಹಿತ ಸೇವ ಸನ್ನಗಿಲ್ಲುಟ ಚೇತ ಅರ್ಥರಹಿತ ವಾಂಚಲು ಅಧಿಕ ಮಯ್ಯೇ